ಸಜ್ಜನ ಮಾನಸನ ಕೇತನ ಕನಕಾಂಬರ ತರಳದ ಮಕುಟ ಕುಂಡಲ ಹರಾಜಿದ ಮನೆ ಜನುಜುಳೆ ಹೊಗಡಗ ಸಾಗರ.

ಮಾತಲಾಡ ಗೋಪಿ ಜನ ಮನೋರಥಮ ಬಂದಲೇ ಮಾತಲಾಡ ಪರಮ ಭಕ್ತ ಭಕ್ತರು ದುರುಳ ಬಾರ ವಾರುಂಡ ಜನ್ಮ ಮರಗುಡೆ ಕಲಿಬಾಗಲು ಬೀಚು ಬಾಯಂಬುದಮ್ಮಯಾನಿ ತಗೋ ಮಾತಲಾಡಲು ಹರೇ ಸಾಯಿ ದೇವಾ ಪತ್ತಿ ರಾಜ ದುರಗ ರಾಜಿ ಎಲುಜು ಬೇಡಿಕೊಂಡ ನನ್ನು ದಾಪು ಭಗದಮ್ಮಯಾನಿ ತಗೋ ಮಾತಲಾಡು ಶ್ರೀ ವೆಂಕಟೇಶ ಸುಪ್ರಕಾಶ ಸರ್ವೋನ್ನತ ಸಜ್ಜನ ಮಾನ ಸನಚೇತನ ಕನಕಾಂಬರ ಸರಳ ಬಕುಟ ಕುಂದಲ ಹರಾಜಿ ಸಹನೆ ಜನುಜುಳೆ ಹೊಗಡಗ ಸಾಧನ